ನೀವೇ ಚೆನ್ನಾಗಿ ಹವ್ಯಾಸ ಇವಾಗ ಇಲ್ಲ ಮೊಸ್ತಾದು ಕಣ ದಮಿಶ್ ಕಟ್ಟ ಕೂಲಸ್ ಅಂದ್ರ ದನ ಒಳಗೆ ಅವಲ ಹೋಯ್ ಹೋಯ್ ಕಟ್ಟ ಕೂಲಸ್ ಅಂದ್ರ ಕಾಟ ಕೂಲಸ್ ಅಂದ್ರ ಬಿಲ್ಕುಲ್ ತರ್ತಾವಲಗಿ ಸೈದು ಡೀರು ಜೊತಾವಲ ಕಾಟ ಕೂಲಸ್ ಅಂದ್ರ ತರ್ತಾವಲಗಿ ಮಗ ಬಗ್ಗೆ ಸೈದು ಕಾಟ ಕೂಲಸ್ ಅಂದ್ರ ಬಿಲ್ಕುಲ್ ತರ್ತಾವಲಗಿ ಬೆಚ್ಚಾವಲೆ ಆಚರಿಸ್ಕಿ ಲಸ್ಕಿ ಲಸ್ಕಿ ಲಸ್ಕಿ ಇದ್ರ ಮನೆಯವ್ರ ಕನ ಸೈದು ಡೇರನ ಲಸ್ಕಿ ಇದ್ರ ಮನೆಯವ್ರ ಕನ ಹೋಯ್ ಹೋಯ್ ಲಾಲಾ ಚಮೋ ಗಾನ ಮುಗ್ಗಾನ ಪದಾಕ ಗಾನೆ ಬನೆ ಗಿಲೆ ಕೋರ ಫರ್ಮೇಟ್ ದಾರು